0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕೇಳಿ ಬಂದಾನೋ ರಾಘವೇಂದ್ರ. ಮಧ್ವೇಶ್ ವಿಠಲದಾಸರ ರಚನೆ, ಹಾಡಿದ್ದಾರೆ ರೇಣುಕಾ ನಾಕೋಡ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ರೇಣುಕಾ ನಾಕೋಡ್ ಬಂದಾನೋ ರಾಘವೇಂದ್ರ, ರಿಟನ್ ಬೈ ಮಧ್ವೇಶ್ ವಿಠಲದಾಸ.

ವೃಂದಗಾನದಲ್ಲಿ ಈಗ ಭೀಮೇಶ ವಿಠಲರ ರಚನೆ ಇಂದೀವರ ನಯನೆ ಗೋವಿಂದನ್ ಯಾಕೆ ಬಾರನೆ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ಇಂದೀವರ ನಯನೆ ಗೋವಿಂದನ್ ಯಾಕೆ ಬಾರನೆ, ರಿಟನ್ ಬೈ ಭೀಮೇಶ ವಿಠಲ.

ನಾದಪ್ರಿಯ ಶಿವನೆಂಬರು ಬಸವಣ್ಣನ ವಚನ ಗಾಯನ ಸಿದ್ದರಾಮ ಜಂಬಲದಿನ್ನಿ. ಸಿದ್ದರಾಮ ಜಂಬಲದಿನ್ನಿ ಪ್ರೆಸೆಂಟಿಂಗ್ ಅವಚನ ರಿಟನ್ ಬೈ ಬಸವಣ್ಣ. ನಾದಪ್ರಿಯ ಶಿವನೆಂಬರು.

ಮಿದುದು ತುಳುಕದು ನೋಡ. ಅಕ್ಕ ಮಹಾದೇವಿ ವಿರಚಿತ ವಚನ, ಗಾಯನ ಸಿದ್ದರಾಮ ಜಂಬಲದಿನ್ನಿ. ತುಂಬಿದುದು ತುಳುಕದು ನೋಡ, ರಿಟನ್ ಬೈ ಅಕ್ಕ ಮಹಾದೇವಿ, ಸಾಂಗ್ ಬೈ ಸಿದ್ದರಾಮ ಜಂಬಲದಿನ್ನಿ.

ವೃಂದಗಾನದಲ್ಲಿ ಈಗ ಪುರಂದರದಾಸರು ಬರೆದಿರುವ ವೃಂದಾವನವೇ ಮಂದಿರವಾಗಿಹ ಇಂದಿರೆ ಶ್ರೀ ತುಳಸಿ. ನೌ ಲೆಟ್ ಅಸ್ ಲಿಸನ್ ಟು ಕೋರಿಸ್. ವೃಂದಾವನವೇ ಮಂದಿರವಾಗಿಹ ಇಂದಿರೆ ಶ್ರೀ ತುಳಸಿ, ರಿಟನ್ ಬೈ ಪುರಂದರದಾಸ.

ಸೊಕ್ಕಿಲಿ ಇರಬ್ಯಾಡ ವೆಲ ಹುಚ್ಚ ಪ್ರಾಣಿ ಸೊಕ್ಕಿಲಿ ಇರಬ್ಯಾಡ. ಪ್ರಾಣೇಶು ವಿಠಲರ ರಚನೆ, ದನಿಯಾಗಿದ್ದಾರೆ ಜಯದೇವಿ ಜಂಗಮಶೆಟ್ಟಿ ಮತ್ತು ಸುಮಂಗಲ ಜಂಗಮಶೆಟ್ಟಿ. ಜಯದೇವಿ ಜಂಗಮಶೆಟ್ಟಿ ಅಂಡ್ ಸುಮಂಗಲ ಜಂಗಮಶೆಟ್ಟಿ ನೌ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪ್ರಾಣೇಶ್ ವಿಠಲ. ಸೊಕ್ಕಿಲಿ ಇರಬ್ಯಾಡ ವೆಲ ಹುಚ್ಚ ಪ್ರಾಣಿ ಸೊಕ್ಕಿಲಿ ಇರಬ್ಯಾಡ.

ಸದಾಶಿವ ಪಾಟೀಲ್ ಅವರು ಹಾಡಿರುವ ಆಯ್ದಕ್ಕಿ ಲಕ್ಕಮ್ಮನವರ ರಚನೆ ಭಕ್ತರು ಕಾಯಕವೆಂದು. ಭಕ್ತರು ಕಾಯಕವೆಂದು ರಿಟನ್ ಬೈ ಆಯ್ದಕ್ಕಿ ಲಕ್ಕಮ್ಮ, ಸಂಗ್ ಬೈ ಸದಾಶಿವ ಪಾಟೀಲ್.

ಸುಖ ಬಂದರೆ ಪುಣ್ಯದ ಫಲವೆಂಬರು ಬಸವಣ್ಣನ ವಚನ. ಹಾಡಿದರೆ ಸಿದ್ದರಾಮ ಜಂಬಲದಿನ್ನಿ. ಸಿದ್ದರಾಮ ಜಂಬಲದಿನ್ನಿ ನೌ ಪ್ರೆಸೆಂಟಿಂಗ್ ಸುಖ ಬಂದರೆ ಪುಣ್ಯದ ಫಲವೆಂಬರು, ರಿಟನ್ ಬೈ ಬಸವಣ್ಣ.

ರೇಣುಕಾ ನಾಕೋಡವರ ಸ್ವರದಲ್ಲಿ ವಿಜಯದಾಸರು ಬರೆದಿರುವ ಬಂದು ನಿಲ್ಲೋ ಕಣ್ಣ ಮುಂದೆ, ಬಂದು ನಿಲ್ಲೋ ಕಣ್ಣ ಮುಂದೆ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ರೇಣುಕಾ ನಾಕೋಡ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ಹಿಂದಿನ ಅಮೃತ ಗುರುಕುಲ ಪಾಠದಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿಗಳ ಹಮೀರ್ ಕಲ್ಯಾಣಿ ರಾಗದ ಕೃತಿ ಹೇಳ್ಕೊಡ್ತಾ ಇದ್ದೀನಲ್ವಾ, ಮಾನಮೂಲೆಯದ, ಅದ್ರ ಪಲ್ಲವಿಯ ಭಾಗ ಹೇಳ್ಕೊಟ್ಟಿದ್ದೀನಿ, ಸ್ವಲ್ಪ ಅರ್ಥ ಆಗಿರ್ಬೇಕಲ್ವಾ. ಒಮ್ಮೆ ಆರೋಹಣ ಅವರೋಹಣ ಹಾಡಿಕೊಂಡು ಆಮೇಲೆ ಕೃತಿಯ ಪಲ್ಲವಿ ಭಾಗ, ಒಂದೊಂದು ಸಂಗತಿಯನ್ನು ಎರಡೆರಡು ಸಲ ಹಾಡ್ತೀರಾ? ಆರೋಹಣ ಅವರೋಹಣ.

ಪಲ್ಲವಿ ಅರ್ಥ ಆಗಿದೆ ಅಲ್ವಾ? ಈಗ ಅನುಪಲ್ಲವಿಯ ಭಾಗ. ಇದ್ರ ಶುದ್ಧ ಸಾಹಿತ್ಯ ಬರ್ಕೊಂಡಿದ್ದೀರಾ ಅಲ್ವಾ? ಗಾನಮುರ ನೀವಲೆ ನಿರ್ಮೋಹಿನಿ ಗಾನ ರುಚಿ ತೆಲಿಯು ಕುಶಲವ ಜನಕ ಅಲ್ವಾ? ಇದು ಅರ್ಧ ಎಡಪಿಂದಾನೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳುವಿರಿ, ರಾಗ್ ಬಿಹಾಗ್.
2: ಲಿಸನ್ ಟು ಹಿಂದೂಸ್ತಾನಿ ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ, ರಾಗ್ ಬಿಹಾಗ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾಥ್ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ದೇವಗಿರಿ ಬಿಲಾವಲ್.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಡಾ ಎನ್ ರಾಜಂ. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ದೇವಗಿರಿ ಬಿಲಾವಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವದ್ಯ ಸಹಕಾರದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದಿಲೀಪ್ ಸಿಂಹ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ವಯಲಿನ್, ಎಂ ಗುರುರಾಜ್ ಅವರಿಂದ ಮೃದಂಗ. ಮೊದಲಿಗೆ ಬೇಹಾಗ್ ರಾಗದ ವರ್ಣ ವನಜಾಕ್ಷ, ಆದಿತಾಳದಲ್ಲಿದೆ ಟಿಆರ್ ಸುಬ್ರಹ್ಮಣ್ಯಂ ಅವರ ಕೃತಿ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ದಿಲೀಪ್ ಸಿಂಹ. ಹಿ ಇಸ್ ಅಕಂಪನೀಡ್ ಆನ್ ದಿ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದಿ ಮೃದಂಗಂ ಬೈ ಎಂ ಗುರುರಾಜ್. ದಿಲೀಪ್ ಸಿಂಹ ಬಿಗಿನ್ಸ್ ಹಿಸ್ ವೋಕಲ್ ರಿಸೈಟಲ್ ವಿತ್ ಅ ವರ್ಣ ವನಜಾಕ್ಷ ಸೆಟ್ ಟು ಬೇಹಾಗ್ ರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ಟಿ ಆರ್ ಸುಬ್ರಹ್ಮಣ್ಯಂ.

0: ಕೇಳಿ ಶಾರದಾಂಬಂ ಭಜೆ. ದಿವ್ಯಮಣಿರಾಗ ಮಿಶ್ರ ಛಾಪು ತಾಳದಲ್ಲಿದೆ. ಬಳ್ಳಾರಿ ಎಂ ಶೇಷಗಿರಿ ಆಚಾರ್ ಅವರ ಕೃತಿ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಬಳ್ಳಾರಿ ಎಂ ಶೇಷಗಿರಿ ಆಚಾರ್, ಶಾರದಾಂಬಂ ಭಜೆ, ಸೆಟ್ಟು ದಿವ್ಯಮಣಿರಾಗ ಮಿಶ್ರ ಛಾಪು ತಾಳ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದಿಲೀಪ್ ಸಿಂಹ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಆರ್ದಾಯಕರ್ ಅವರಿಂದ ವಯೋಲಿನ್, ಎಂ ಗುರುರಾಜ್ ಅವರಿಂದ ಮೃದಂಗ. ಇನ್ನೀಗ ಗತಿ ನೀವನಿ ತೋಡಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ದಿಲೀಪ್ ಸಿಂಹ. ಹಿ ಇಸ್ ಅಕಂಪನೀಡ್ ಆನ್ ದಿ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಆರ್ದಾಯಕರ್, ಆನ್ ದಿ ಮೃದಂಗಂ ಎಂ ಗುರುರಾಜ್. Continuing the program, Dilip Simha now presents a composition of Tyagaraja set to Todiraga Aditala, Gati Nivani.

0: ಕೇಳಿ ಪುರಂದರದಾಸರ ದೇವರ ನಾಮ ನಾರಾಯಣ ನಿನ್ನ ಶುದ್ಧ ಧನ್ಯಾಸಿ ರಾಗ ಖಂಡಚಾಪು ತಾಳದಲ್ಲಿದೆ.
1: ನೌ ಲಿಸನ್ ಟು ಅ ಡಿವೋಷನಲ್ ಕಾಂಪೋಸಿಷನ್ ಬೈ ಪುರಂದರದಾಸ. ನಾರಾಯಣ ನಿನ್ನ ಸೆಟ್ಟು ಶುದ್ಧ ಧನ್ಯಾಸಿ ರಾಗ ಖಂಡಚಾಪು ತಾಳ.

0: ಇದುವರೆಗೆ ದಿಲೀಪ್ ಸಿಂಹ ಅವರಿಂದ ಹಾಡುಗಾರಿಕೆಯನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ವಯೋಲಿನ್, ಎಂ ಗುರುರಾಜ್ ಅವರಿಂದ ಮೃದಂಗ. ಇದರೊಂದಿಗೆ ನಮ್ಮ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಅ ವೋಕಲ್ ರಿಸೈಟಲ್ ಬೈ ದಿಲೀಪ್ ಸಿಂಹ. ಹಿ ವಾಸ್ ಅಕಂಪನಿಡ್ ಆನ್ ದಿ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, on the mridangam by M. Gururaj. This program is a contribution of Akashavani Bengaluru, Anytime Indian Music.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳುವಿರಿ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಘರ್ ಆವೋ ಬಲ್ಮಾ, ಧುತ್ತೀನ್ ತಾಲ್ ಜಾರೇ ಜಾ ಕಗುವಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಘರ್ ಆವೋ ಬಲ್ಮಾ, ಧೃತ್ತೀನ್ ತಾಲ್ ಜಾರೇ ಜಾ ಕಗುವಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವಿನ್ ಸುಲ್ತಾನಾ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೇದಾರ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ವಿದುಷಿ ಪರ್ವಿನ್ ಸುಲ್ತಾನಾ. ಶೀ ಇಸ್ ಅಕಂಪನೀಡ್ ಆನ್ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೋಲ್ಪುರಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಿ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ, ವಿಶೇಷ ಡೋಲು ಸಹಕಾರ ಆರ್ ರಾಜ್ಕುಮಾರ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಿದ್ದಿವಿನಾಯಕಂ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಷಣ್ಮುಖ ಪ್ರಿಯರಾಗ

ರೂಪಕತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಕ್ ಯು ನಾದಸ್ವರ ರಿಸೈಟಲ್ ಬೈ ಸಿ ರಾಜಶೇಖರ್ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲ್ ಸಪೋರ್ಟ್ ಈಸ್ ಗಿವನ್ ಬೈ ಆರ್ ರಾಜಕುಮಾರ್. ಟು ಬಿಗಿನ್ ವಿತ್ ಸಿದ್ಧಿವಿನಾಯಕಂ, ಸೆಟ್ ಟು ಷಣ್ಮುಖ ಪ್ರಿಯರಾಗ ರೂಪಕತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಇನ್ನೀಗ ಅಚ್ಯುತದಾಸರು ಬರೆದಿರುವ ಸದಾನಂದ ತಾಂಡವಂ ಬಹುದಾರಿ ರಾಗ ಆದಿತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಅಚ್ಯುತದಾಸ ಸದಾನಂದ ತಾಂಡವಂ ಸೆಟ್ಟು ಬಹುದಾರಿ ರಾಗ ಆದಿತಾಳ.

ಮಾರ ವೈರಿರಮಣಿ ನಾಸಿಕಭೂಷಣಿರಾಗ ತ್ರಿಷ್ಟ ನಡೆ ಆದಿತಾಳದಲ್ಲಿ ನಿಬದ್ಧವಾಗಿದೆ ತ್ಯಾಗರಾಜರ ರಚನೆ. ಮಾರ ವೈರಿರಮಣಿ ಸೆಟ್ಟು ನಾಸಿಕಭೂಷಣಿರಾಗ ತ್ರಿಷ್ಟ ನಡೆ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಶ್ರೀ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸುರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಆರ್ ರಾಜಕುಮಾರ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಪಾಪನಾಶಂ ಶಿವನ್ ಅವರ ರಚನೆ ಗೌರಿ ಮನೋಹರ. ಗೌರಿ ಮನೋಹರಿ ರಾಗ ಆದಿತಾಳದಲ್ಲಿದೆ. ಡಿ ಲಿಸನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸುರ ರಿಸೈಟಲ್ ಬೈ ಸಿ ರಾಜಶೇಖರ್ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಆರ್ ರಾಜಕುಮಾರ್. Continuing the program, now let us listen to a composition of Papanasham Shivan set to Gauri Manohari Raga Aditala Gauri Manohara.

ಪಿಬರಿ ರಾಮರಸಂ ಸದಾಶಿವ ಬ್ರಹ್ಮೇಂದ್ರರ ರಚನೆ, ಅಹಿರ್ ಭೈರವಿರಾಗ ಆದಿತಾಳದಲ್ಲಿದೆ. ಪಿಬರಿ ರಾಮರಸಂ ಸೆಟ್ಟು ಅಹಿರ್ ಭೈರವಿರಾಗ ಆದಿತಾಳ, ರಿಟನ್ ಬೈ ಸದಾಶಿವ ಬ್ರಹ್ಮೇಂದ್ರ.

ಇದುವರೆಗೂ ಸಿ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದರೆ ವಿಶೇಷ ಡೋಲು ಸಹಕಾರ ನೀಡಿದವರು ಆರ್ ರಾಜಕುಮಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ನಾದಸ್ವರ ರಿಸೈಟಲ್ ಬೈ ಸಿ ರಾಜಶೇಖರ್ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ವಾಸ್ ಗಿವನ್ ಬೈ ಆರ್ ರಾಜಕುಮಾರ್. This program is a contribution of Akashwani Bengaluru, Anytime, Indian Music.